ಕೊಡ್ತಿ ಪದನಿ ಸನಿದ ತಣತ ಜಂ ತಪ ಜುಣ ತಜಂ ಜಂ ಪದನಿ ಪದ ಪಜಂ ತಜಂ ಪಮ ತಣಗು ಜಂ ಜಂ ಪಮ ಪದೀಂ ತಗಿದ ನಿಧಮ ಜಂ ತರಿತ ಸನಿದ ಕುಕುಂ ತಗಿದ ಗರಿಣಿ ತಜಂ ಪದನಿ ಸತ ಜಂ ತರಿಗಮ ತಗಿದ ಜಂ ಗರಿಣಿ ತತರಿತ ಜಂ ರಿಗಮ ಪ ಪದ ತಜಂ ತಣಂ ಸಗರಿ ನಿರಿತ ತಣ ತಾಪ ಜಣುಂ ತರಿಗಮ ಪದನಿ ಸಾರಿಗದಿದ್ದೀದ ಸರಿಗಮ